ಸಂಕರ ಕಂಕನ ಸಿಂಚಿತ ನನ್ನ ನಂಬ ಕಥ ಕಥಕ ಜನು ಜನು ಕಾಂತ ಕಾಂತ ಅನಂತ ಭೋಜನ ಕಲೆ ಕಥ ಕಾಯ ಮುಖ ಪರಮಂತ ಸ್ಮಿತ ನರವರ